ನಗೇಹಂ ನ ಸೋಕಂ ನ ಸಾಕಂ ಪರೇಯಂ ಪವಿತ್ರಂ ಪುನೀತಂ ಗತಾಕಂ ನ ಜಾತಂ ನ ಪಾತಂ ನ ಮಿತ್ರಂ ನ ಮಂತ್ರೆ ನಮೋ ಏಕತಂತ್ರೆ ನಮೋ ಏಕತಂತ್ರೆ ನ ಧರ್ಮಂ ನ ಭರ್ಮಂ ನ ಸರ್ಮಂ ನ ಸಾಕೇನ ಭರ್ಮಂ ನ ಚರ್ಮಂ ನ ಕರ್ಮಂ ನ ಬಾಕೇನ ಸತ್ರಂ ನ ಮಿತ್ರಂ ನ ಪುತ್ರಂ ಸ್ವರೂಪೇ ನಮೋ ಆದರೂಪೇ ನಮೋ ಆದರೂಪೇ कहूँ कंज के मज के भरम भूले कहूँ रंग के राज के धर्म लूले कहूँ देश के भेष के धर्म थामे कहूँ राज के साज के बाज तामे कहूँ अक्षर के पक्षर के से